0: ಬಹುತಿ ಬದಲ
1: ಕಾಸ್ತೂರಿ
0: ಗಾಹಕ ಆಯೋ
1: ಲಾದ್ಯೋ
0: ಕಲ್ ಬಿರ್ಖ
1: ಆಯೋ ಲಾಭ ಲಾಭಣ ಕೇ ತಾಯಿ ಆಯೋ ಲಾಭ ಲಾಭಣ ಕೇ ತಾಯಿ
0: ಮೋಹನ್ ಠಗಾವಿ ಕ್ಯೋ ಪುರ್ಜ ಪಹಾ ಮೋಹನ್ ಠಗಾವಿ ಕ್ಯೋ